0: Manu Mavata.
1: Brought to you by
2: Atunulake Namahubaban Ratapuram Rasaganayana. Aule Sama Rasakarakana. Mather Freela Noodles. Taste ke Trustika.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಮುವನ್ನ ಬಿಂದುವೈ ಹತ್ಸಿ ಹತ್ತೆ ತುನೈ ದಿಸಿಯ ಹತ್ತೆ ತುನೈ ಪನ್ಸಿಯ ಹತಲಿಹಾ
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವಿತಿನ್ ಅನಾಗತೀಯ ಅಗನಾ ಆಯೋಜನೆಯ ದನ್ಮಾಮತನ್ನ ಬಿಂದುವೈ ಕೈಕೈ 4 37 12 50

0: ಸುಂದರ ಹಂದೇವ.
1: ಮನದಂದು ಹದರಂದು ಅದರತಿ ಸುರಲಂದು ಕೊಯ್ಯನ್ನೇ ಒಮರಿ ಪಾಪ